0: تعبني كلاس بيوتن
1: تسم خنو قسونا سيو دي تاسونا سيونا 25 من تيجي وقبوت نوسكي من غادي نو من غادي نو ميوت وين اختمك إما أشيغي إنجت تيغوت إنجت إنشي نيكو أتوغو إسما غابون أتصن نحتوغو روش مانجي لك أتس تغطلو أبون تس نابي تاب أبون تمامي كيسين أسلتو راتسمي نابي تاب أبون كيسين نميك إسما غابون نريغينا سميك قصياتي غروسو نتباسد أيوبس إنجت إنغطلو
0: Tavani ICC ku katimakkeetil lugi ikalunni pinasoogusi ulottumi. Tavani katalogavi kanilauningani ukausi kakunnakpi.
1: Assoosua nuennottok epikataalini. Misigivaga ima Inuit tässä tsukotke mingani, edeske mingani, kenetambiullu. Nunakpullu ningani. Assoosua surakatsigillu apun. Tainattaa nuennarsukurukuruo tekillugu. Aamam sigingitsitikut pääsissu tissani pinikuuakka. Assoosua tässämi. Tämä kertoo kasvatikarikin. Assoosua nuennarpo pekataallunen. Assoosua tässingatsikut ICC kuja fiirausuppakka.
0: Kanolle tämä koo ippikijouvattuit ammalu. Pilkeäriä majasi ilipalleagasi o tamani tilloti tamani ICC kuni katematillugi kisu vakkeenge ilipalleagu tikilauta ti tavani
1: tes idua mektu sääsligi tääku delegates im tääna kengue tsappu delegates tu sääsligi kanisu makannossi tääna ta pingaappo imaetso Iduan pääsit luku, kun isma kannasit tämän uennut pingaatuosu äämä. Tässä sikut, tämä permanent participants, eikä onne niikämi ICC, tässä sikut uennut syydittää suurtunga, kun ima senior arctic officials, eikä onne ni, pingaapo, tusäis luvut, tämä kun delegates isimäi, Soisu iluakitaavu. Suguro iluakitaavu.
0: Uke ottaattomme jo katiki katimajingit. Pilike katikin namut. Pilike katik kakumatillugi. Kisu vakkeenge tamanna tigusi viginiakpisiu tamani lautillusi.
1: Siutlomme medigivara ICC Inuit Circumpolar Council siingit tigut nukitukuruput, pikkoittukuruput. Ama isitsi siunnossuus katsikin, mutta näitä katsoa suupun tässä merikin vaan kapasiteetia ja siingitsi kun ennä olisi suuko. Ama tässä ingatsi kun Saara Olsvi asuu suu pikkurissimoa akutluku ICC International ukiikin itseitsi semmoinen. Ja tässä ICC SOSO Pingaapo isitsimi politiikkinni aamma imaat. Nunap inokkaavi tässä ingatsiku. Emmeru sydiäi inokkaavi nunap inokkaavi pisliit SOSO iluokitaisimukkun.
0: ICC kut ilagiinginnut kano kausissa kapikin vigi.
1: Ja, okaina osuppunga syrjessä se nenge kiinan jaksi, tässä SOSO iluokitaapun, nere juppunga isitsimi siunnossuus katsikin syrjaini kuusaksi ingertetiin SOSO tässä SOSO iluokitaapuksi, kuten arvoissua.
0: Angi karuvit, maanga laulutit, kisumi nere juki jakapit ammalu. Kanolle tamakkua tusaalottasi inun niingaatuniin. Kanolle ukausissa kappikin neapikit aikakuvi.
1: Nere juppunga testään ukahtavan kuunga. Tän sudia ingatletin nakakkikki maapok. Ima ingatkikki maapäi. Tän otta nere juutsikivara. kisian dem ama nari upunga inuit nuna asingi tiitut asingi atasami siunisim ama sudakatigi luessasit pingarpo tan sudakatigi no pingarpo tsikwat kamingani kerasunatigi luun tan sudakatigi no imat inuit akondani pingarto roo
0: Kojana mila pagete mani kun nagatara vikena.
1: Kuen isisu.
2: Tänne Kenneth Kruha. Isi voitari joo jok. Öki ottaa, mikä tiimme jinnottu saa kennotissa saa sama CVC. Tunni Mary Powder episodella on nakon miik Kenneth. Amma Mary. Teema au jok. Ngu jongilak. Tamakko. Kanolu ja sunatuin nepivammat aullakottak tuit, katjauset tuit, jokalleak tuit, antikin kanolu ja sijungammat taanattauka, saama akko CBC, kunni taavani kangassanamme pilirijok, taavani kangassanamme apaksukataloumemmat, taavani kangassanamme utojunik, sukataloumma ngaateli tamani aujoujok, tusopiki keinomme lavuttau.
3: Ila taima kangersineu tite kalere beta haneni nama hilat selu yumat aneer bunga kinau manga beati
4: ubanga married the boy
3: kangersina meuta katan alak
4: eh tamanga nuti lau tinga 2013
3: eno takak pitaman
4: eh tamani kanas ndama ang takalang yunga
3: Tamani au ya hulega himale qopit.
4: Tamani lekkaming lekkinga mittarvi laukkama ya jana tu lautunga 2 years igupti ga lautma tau tugeak tu lautunga.
3: Mary tamani kangersinir me huname akitto palle tillugit ujjerna pailikno.
4: Itseämää, kun me äkittäytyy nekkakalui tappaina jukinoja.
3: Kanolle pieni tapitamani.
4: Tämä mekkoni luttasunga, nyvä kakang luttasunga, nekatang luttasunga.
3: Kun nyvä suge ajok nangilanguvan.
4: Nekki, nytakkanu. Nagayakan tamako imo kaluju
3: huna ikayo gayak pali ilito
4: pekatiga ikayang diktato hanang watakman na ikayo tato
3: taba butiruan na rubit taba tuinaw
4: ilat na katuhalo tanap pata taba butiapaka ang pamitat kaluit may topaniga misya Adua mitu maku panika Serena and Connie. Apa yang mereka halok pakau ilakan tapau ti.
3: Inu ilik nak kau imang inak pada kita ni angajo kalau mangak peyati.
4: Tiga agai alau tunggal lak kaya malu. Eh mata lala malu. Kehane utak tiga lama angajo kau Joseph and Anne Sibui had to lock my young.
3: Who know but Tiguangu lock him again?
4: Trent, I lock my nana naga. When I paint me a lock at Taylor, Mickey do a lock.
3: Marengu Galuana.
4: I know soon as Susan Ubanga Mary.
3: To hang at the Marama, he licked the cow in my lick or Galuaram, Nutara only looked at me. Kunau bama rengu kalau anak bijudri.
4: Ya, twin sister kalau tu ngah
3: kanga inu nape?
4: July 13, 1965.
3: Kunau bana leuti halau nape? Ima kanu kau hikak kena naku bib Mary.
4: Nau kau hikak ngi merak tu ngah elak kata bau dia paka halau paka.
3: Ila taima kanyar siniu titi kalere beta hilatani bisi unak pangu gapta nuna kau tak palukta nuang nalar tu galuak kinau mangapit
5: Catherine Makigak.
6: Catherine, au ye kanui lau pa.
5: Kanui lau ngito. Ani chang na lau ma. Sadleng mo lau ka maau ya. Kowe na lau po.
6: Ku lau pa itaban.
5: Uglaga ku lau to nga. Dise.
6: Tabog nga kayo pa.
5: Kowe na tuwalu tabani. Kajang na tumbagelo nunanga. Inui tunga na tuwalu lau to ta.
6: Kuna me kau malangu na pitavani na kilau ka ni.
5: Aw lak ti taw lo ka ma nunak ko kutik ko umasik tu mo ama kuk ten na kuk jwa ka lo ta kuk yo ka ko kuwe na lo po
6: tu hao ma yagat taw inuk tu atia kau ji mag isu ko ek kau mag isu ko kurt offer walumba
5: ngok ko pui ko ka ma kisen ka jang na lang matay ka ni kung me ek kau manang nak tuwa lo kuwe nak tu me.
6: Tapi matamani aw yak kanya sinang mi kanwilaw pa tana aw yak
5: kovena lauk to sekin naksuni kovena naksuni ama panigano na ko kutitalong ma aw yak kovena luwag ko ni
6: nunak ko kutitalong pa
5: nutatsemi nunak ko kutitalong ma kovena kjolo ko ni ama kovegi baka ayong ima imini
6: ikpakarik ko Nunavut Parks hunay maik wa pui ko at mga ma tawa ni ani lokilong mata inui tawa ni teko na ni pilerik mat pilerik doan alaw ko po
5: pilerik katang ma Nunavut Parks mi pilerik doan lang mata nagititi palawang mi ama kerbusuk mamak jualok to ama dunia kaya katalong mata dikit ni amo kalong mata amiso ni nalaw tago tiksa mi kowe nalok to amiso alu alian ay ani lang mata
6: tak inu taku ngitay nakpag inu kag zawat sa may lang mata
5: taku lang lang tagi ama teacher lang to kowe nalok to mo mi lang pila lang ama kowe nalok ko ni sila mi
6: Ima tagbawute ako agubit.
5: Ilak ka tagbawute pagka uksok to mi, kugak jung mi, manapek mi, adawa mi. Namilok ta, no na bang mi. Igbilo, sama ko yan na mi.
6: Igbilo. Thanks.
2: Tana sama akos, tama na ako kakatakakata to do kangasin ng muta ni Trisake, nata siksin, naming alala mi patete ko, sila kakatikibalotin ni ilang itusakanom na mi. Yabon ako mi sama. Tekolo apak sokatalo tetit nuna lid sila tani la tusap tunya kanwe leo pale mga tale unnos tunilo ni tusa ko minakatangat e lak tema utam sila tun people le yut galesit people le tusa so ne lam me mata utam me got tusa kanon na me got inut kituta na unika tokak. What the unique cartoon, I could tell to something in the Amajabot. What the hell, Amajabot?